ಅಮ್ಮತಂಬ ಸೇನ್ ಬರ್ಮ ಬಲಿ ಬರ್ಮ ಎಲ್ಲಿ ಬರ್ಮ ಮಗ್ಗ ಸೇನ್ ಬರ್ಮ ಯಾಜರು ಕಾಬಿಗೋ ಯಾಜರು ತುಂಬತ ಸೇನ್ ಮುಚ್ಚಿಲಂಬು ಡೀಶ್ವಿ ಅಭಿ ಅಮ್ಮದು ಮರಿಯನ್.